ಕಾಂತಿ ಪದನಿ ಸನಿದ ತಣತ ಜಂ ತಪ ಜುಣತ ಜಂ ಜಂ ಪದನಿ ಪದ ಪಜಂ ತಜಂ ಪಮ ತಣಕು ಜಂ ಜಂ ಪಮ ಪದಿಂ ತಗಿದ ನಿಧಮ ಜಂ ತರಿತ ಸನಿದ ಕುಕುಂ ತಗಿದ ಗರಿ ನಿತ ಜಂ ಪದನಿ ತಗಂ ತರಿಗಮ ತಗಿದ ಜಂ